ಬೈ ಇವನ ಖಾನ್ ವಜೀರ್ ಫ್ರಮ್ ರಜಮಕ್ ವೆಲ್ಕಮ್ ಟು ದ ಶೋ ಡೇರ ಜಿತವನ ಇವನ ಖಾನ್ ವಜೀರ್ ಡೇರ ಜಿತವನ ವಚಾಯಮ ಖುಶಾಬ ಫ್ರಮ್ ಬಟಲ್ ಖೇಲ್ ಹೆಲೋ ಸಲಾಮ್ ಬ್ರೋ ವೆಲ್ಕಮ್ ಹೌ ಆರ್ ಯು ಮೈ ಸ್ವೀಟ್ ಕಿಂಗ್ ಜರ್ಲಾಲ್ ಗುಲಿ ತುಂಬ ಹೋತ್ ಅಚೆ ಹೋ ಸೈಡ್ ಡೇರ ಜಿತವನ ಡೇರ ಜಿತವನ ಅಚೆ ಬರುದರು ತುಂಬ ಹೋತ್ ಅಚೆ ಡೇರ ಜಿತವನ ಬೇಹದ ಬೇಹದ ಮನ್ನ

ಆಚೆ ಆಚೆ ಹುಷಾಮ ಪಟ್ಟು ಸಣ್ಣ ಡೇರು ತಮನ್ನ ಅಗೇನ್ ಮಿಸ್ ಕಿಲೋ ಡೇರು ತಮನ್ನ ವೈಸಲಾಮ ಐ ಎಮ್ ಹಾನಿಯಾ ಗುಲಿ ಫ್ರಾಮ್ ಆಚೆ ಹಾನಿಯಾ ಗುಲಿ ಪ್ರೋಗ್ರಾಮ್ ಸೋ ಸ್ವೀಟ್ ಬಿಲ್ಕುಲ್ ಜರಲಾಲ್ ಕಿ ತರ ಫಸ್ಟ್ ಎಸ್ ಎಮ್ ಎಸ್ ಆಪ್ಕೆ ಶೋ ಮೇ ಮಾಡಲ ಪ್ರೋಗ್ರಾಮ್ ಬಹುತ್ ಅಚ್ಛಾ ಹೈ ಜರಲಾಲ್ ನೆ ಬಹುತ್ ತಾರೀಫ್ ಕಿ ಹೈ ಆಪ್ಕೆ ಪ್ರೋಗ್ರಾಮ್ ಕಿ ಸಚ್ ಮೇ ಶೋ ಬಹುತ್ ಅಚ್ಛಾ ಹೈ ಜರಲಾಲ್ ಕೆ ಲಿಯೆ ಸಾಟ್ ಸಾಂಗ್ ಪ್ಲೇ ಕರ ಹೋಯ್ ಹೋಯ್ ದಸುಮರ ಮಲ್ಗರೆ ಸರ್ ಪಯೋ ಜಿಕ್ಕಿ ಯೋ ಬಲ್ ಸಿಕ್ಕಿ ಕನ್ನ ಯೋ ಬಲ್ ಯೋ